ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರುಮಿ ದೇವ ಸರ್ವಕಾರ್ಯಶು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಪಾರಹ ಅಥ ಶಬ್ದೋ ಸೆ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೇ ಆಪ್ಕಿ ಶ್ರೇಷ್ಠಾ ಕೋ ಹಾರ್ದಿಕ್ ಸೆ ನಮಸ್ಕಾರ ಕರ್ತಾ ಹೂ ಫಾಹುನ ರೇಡಿಯೋ ಕೆ ಸಭಿ ಸುನ್ನೆ ವಾಲೋ ಕೋ ಹಾರ್ದಿಕ್ ಸೆ ಅಭಿನಂದನ್ ಕರ್ತಾ ಹೂ ಔರ್ ಯೇ ಜರೂರ್ ಕಹನಾ ಚಾಹೂಂಗಾ ಕಿ ಆಪ್ ಇಸ್ ಸಮಯ ಫಾಹುನ್ ಹಿಂದೂಸ್ತಾನ ರೇಡಿಯೋ ಪೆ ಚೂನ್ ಹೇ ಔರ್ ಆಜ್ ಕಾ ವಿಷಯ ಉಸ್ಕೆ ಬಾರೇ ಮೇ ಥೋಡಾ ಸೆ ಮೈ ರಖ ದೇತಾ ಹೂ ಕಿ ಸಾಲ್ 2023 ಮೇ 150 ಸಾಲ್ ಹುಯೆ ಹಮಾರೆ ಪುರ್ಖೋ ಜೊ ಭಾರತ್ ಛೋಡ್ ಕರ್ಕೆ ಹಮೇ ಔರ್ ಜಾ ಕರ್ಕೆ ಸುರಿನಾಮ್ ದೇಶ್ ಮೇ ಅಪ್ನಾ ಕಂತ್ರಾ ಕಾಟೆ ಔರ್ ವಹಾಂ ಸೆ ಆಜ್ ಹಮ್ ಸಬ್ ಉಸ್ಕಿ ಬೀಚ್ ಹೇ ಹಮ್ ಸಬ್ ಔರ್ ಯಹಾಂ ಹೋಲಂದ್ ಮೇ ಭೀ ಆ ಕರ್ಕೆ ರಹೆ ರಹೆ ಹೇ